ಆಟ ಲಪಟ ಜಪಟ ರಾಧ ಲಲಿತ ಚಂದ ಬಲಿದಿಯೋ ಬೋರ ರಂಗ ಘೋರ ಸರ ಘೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ